0: ಅಂತರಿಯ ಮೀ ಜಾನಕರು ಉಬದೀದ ಬೇಡ ಪಾರಕರು ಜೇ ಪುಲುಚುಕು ಹೋಗಿ ಮಾಸಕರು ಸಿಂ ಶಾಸಕರು
1: ಬಂ ಬಂ ಬಂ ಬಂ ಬಂ ಬಂ ಬಂ ಸಂತಾ ದೇ ಹೊಂದಿಯಾ
0: ಪಾದಾ ಗಂ ಪಾಪಾ ಜೀ ಜೀ ಜೀ
2: ಜೀ ಜಾತಾ ಮೇ
0: ಕೋಈ ಬಾತ ಬತಾಓ
3: ಲಡಕೀ ಕೋ
0: ಓ ಗಲ ಸಮಝಾಓ
3: ಲಡಕೀ ಕೋ
0: ಕೋಈ ವಕ್ತ ಬತಾಓ
3: ಲಡಕೀ ಕೋ
1: ಬಂ ಬಂ ಬಂ ಬಂ ಬಂ ಬೋರೇ ಲುಧਿਆਣੇ ਕੰਟਾ ਘਰ ਕੋੜੇ ਦਿਨ ਐਤਵਾਰ ਜਦ ਵਜਣ ਚਾਰ ਸਰ ਹੋ ਕੇ ਤਿਆਰ
0: ਕਰ ਕੇ ਸ਼ਿੰਗਾਰ
1: ਆਈ ਮੁੜ ਜਾਈ ਪਰ ਕਲੀ ਕੇਰੀ ਆਈ
0: ਕੋਈ ਚਾਹੀਦੀ ਨੀ ਨਾਲ ਸਹੇਲੀ
3: ਦੁਨੀਆ ਮਤਲਬ ਦੀ